ಸುನೆ ಗೃಹೀತ ಗ್ರಮಹಾಚಕ್ರೆ ದಂಶ್ರಧೃತವ ಸುಂದರೆ ವರಾಹರೂಪಿಣಿ ಶಿವೆ ನಾರಾಯಣಿ ನಮಸ್ಕೃತೆ ನೃಸಿಂಹರೂಪಿಣ ಗ್ರೀಣ ಅದ್ದು ದೈತ್ಯಾನಿ ಕೃತೋದ್ಯಮೇ ತ್ರೈಲಕ್ಷ್ಯ ಪ್ರಾಣ ಸಹಿತೆ ನಾರಾಯಣಿ ನಮಸ್ಕೃತೆ ಕಿರೀಟಿನಿ ಮಹಾವಜ್ರೆ ಸಹಸ್ರನೈರುಜ್ವಲೆ ವೃತ್ರ ಪ್ರಾಣ ಹರೇ ಚೈಂದ್ರಿ ನಾರಾಯಣಿ ನಮಸ್ತುತೆ ಶಿವದೂತಿ ಸ್ವರೂಪೇಣ ಹತ ದೈತ್ಯ ಮಹಾಬಲೆ ಘೋರ ರೂಪೇ ಮಹಾರಾವೇ ನಾರಾಯಣಿ ನಮಸ್ತುತೆ ದಂಶಾಕರಾಲ ಬದಲೇ

ಧಾತ್ರಿಯೈ ಧಾತ್ರಿಯೈ ನಮೋ ನಮಃ ಜಸ್ನಾಯ್ಯೈ ಚಂದು ರೂಪಿಣಿಯೈ ಸುಖಾಯೈ ಸತತ ನಮಃ ಕಲ್ಯಾಣಿಯೈ ಪ್ರಳದಾವೃದ್ಧ್ಯೈ ಸಿದ್ಧ್ಯೈ ಕುರ್ಮೋ ನಮೋ ನಮಃ ನೈರಿತ್ಯೈ ಭೂಮಿತಾಂಗಲಕ್ಷ್ಮಿಯೈ ಸರ್ವಾಣಿಯೈ ತೇ ನಮೋ ನಮಃ ದುರ್ಗಾಯೈ ದುರ್ಗಪಾಲಾಯೈ ತಾಳಾಯೈ ಸರ್ವಕಾರಿಣ್ಯೈ ಖ್ಯಾತ್ಯೈ ತಥೈವ ಕೃಷ್ಣಾಯೈ ಧುಮ್ರಾಯೈ ಸತತ ನಮಃ ಅತಿಸೌಮ್ಯಾತಿರೌದ್ರಾಯೈ ನತಾಸ್ತಸ್ಯೈ ನಮೋ ನಮಃ ನಮೋ ಜಗತ್ಪ್ರತಿಷ್ಠಾಯೈ ದೇವ್ಯೈ ಕೃತ್ಯೈ ನಮೋ ನಮಃ ಯಾ ದೇವೀ ಸರ್ವಭೂತೇಷು ವಿಷ್ಣು ಮಾಯೇತಿ ಶಬ್ದಿತಾ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಯಾ ದೇವೀ ಸರ್ವಭೂತೇಷು ಚೇತನಿತ್ಯಭಿಧೀಯತೆ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಯಾ ದೇವೀ ಸರ್ವಭೂತೇಷು ಬುದ್ಧಿರೂಪೇಣ ಶಾಸಿತಾ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಯಾ ದೇವೀ ಸರ್ವಭೂತೇಷು ನಿದ್ರಾರೂಪೇಣ ಶಾಸಿತಾ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಯಾ ದೇವೀ ಸರ್ವಭೂತೇಷು ಕ್ಷುಧಾರೂಪೇಣ ಶಾಸಿತಾ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ